0: ಅನ್ನೋನ್ರಾ, ಬರ್ಬಾದೆ ಐನೋನ್ರಾ, ನನ್ನ ಬೀಕುತ್ತವ
1: ಸುಮ್ಮನಿಗೆ
0: ಹೊಲ್ದಾರೋಲೆ ನೋನ್ರಾ, ನೀ ಕನ್ನ ಮುಂಡೋನ್ರಾ.